ನರಾಗಂ ನರಂಗಂ ನ ರೂಪಂ ನ ರೇಖಂ ನ ಮೋಹಂ ನ ಕ್ರೋಹಂ ನ ದ್ರೋಹಂ ನ ದ್ವಾಖಂ ನ ಕರ್ಮಂ ನ ಪರಮಂ ನ ಜನ್ಮಂ ನ ಜಾತಂ ನ ಮಿತ್ರಂ ನ ಸತ್ರಂ ನ ಪಿತ್ರಂ ನ ಮಾತಂ ನ ನೇಹಂ ನ ಗೇಹಂ ನ ಕಾಮಂ ನ ತಾಮಂ ನ ಪುತ್ರಂ ನ ಮಿತ್ರಂ ನ ಸತ್ರಂ ನ ಪಃ.